0: ಹೋಗಿ ನಾ ಬೇರೆ ನಗ ತುದಿಕ್ಕಿ ರೆಡಿಯಾ ನೀ ಗೆತೋಫಾ ಅವರು
1: ನಾನೀ ಗೆತೋವಾ ಅಗ್ಗರೆ
0: ಅವಕ್ಕೂ ಮಾವಂಡು ಮಾಗರೆ ತಕ್ಕೋ ಆಗಿರ ನಾ ಕೂಡ ಇಕ್ಕಡಿ ಕೂಡ ದೈನಿ ವಾದಕ್ಕೆ ಅಸಕ್ಕೋ ಮೂರು